ಪಾದಾರ ಬೀಸಿದ ಆಮ್ರ ಕುಟುಂಬ ಬೀಸಿರೋದ ಪಾದಾರ ಬೀಸಿದ ನಾವು ನೋವಿನೇರೆ ಕಾಯಿಯಾಗ ಸಾಧಿಸಿಕೊಳ್ಳುವ ಮಾಂಸ